ಕಳೆದ ತಿಂಗಳ ಯಾವುದಾದರೂ ಕೈಲಿ ಪರೈ ಭಯ ನನ್ನ ಅಪ್ನಿ ಭಯರ ಮನ್ ಮಸ್ತಿಸ್ಕಮ ಬಸಿ ರಹಿ ಮಲೈ ಪಲ್ ಪಲ್ ಸುವೈ ರಹೇ.